0: ಆದ್ಯಕ್ಕೆ ತಂದಿದ್ದೇವೆ ಬಣ್ಣವನಾರು.
1: ಚಲನಚಿತ್ರ ಗಾನಗಳನ್ನು ನೀವು ಕೇಳಿದ್ದೀರಿ.